ಹತ್ಯಾಯ ರಂಗರತ್ನ ಹಾರಂಗರತ್ ಹತ್ಯಾವೋ ಹರ ಪ್ರಭ ಸತ್ ಗುರ್ಬಚನಿ ಹರ ಪ್ರಭ ಜಾಣೆಯ ಸಬ ಹರ ಪ್ರಭ ತೆ ಉತ್ಪತ್ ಹರಹಾವ ಜಿನ ಕೋ ಪೂರ್ವ ಲಿಖಿಯ ತೇ ಆಯ ಮಿಲೇ ಗುರ್ಪಾಸ ಸೇವಕ ಪಾಯೇ ಬಣಜಾರ್ಯಾ ಮಿತ್ರ ಪುರ ਹਰ ਗਲ ਨਾਮ ਪ੍ਰਕਾਸ ਤਨ ਤਨ ਵਣਜ ਵਪਾਰੀਆ ਜਿਨ ਵੱਖਰ ਲੱਦੇੜਾ ਹਰ ਰਾਸ ਗੁਰਮੁਖਾਂ ਦਰਮੁਖ ਉਜਲੇ ਤੇ ਆਏ ਮਿਲੇ ਹਰ ਪਾਸ ਜਨ ਨਾਨਕ ਗੁਰ ਤਿਨ ਪਾਇਆ ਕਿਨਾ ਆਤੁਠਾ ਗੁਣਤਾਸ ਹਰ ਧਿਆਵੋ ਸਾਜ ਗਰਾਸ

ನಾವಿ ಆರಾಧ್ಯನಿಸುತ್ತೇ ನಾವಿ ಎಲ್ಲಿ ಪವನ ಪಾಪ ಕೋಪನು ನಾವಿ ಸದ್ಗುರ್ತಾ ಸುಮಾವಿ ಅಗಮೇ ಗೋಚರ ರೇ ನಿರಂತರ ಗುರ ಕಿರ್ಪಾ ತೇ ಲೈಯೇ ಕಹೋ ಕಬೀರ ಬಲ ಜಾ ಗುರೇ ಅಪನೇ ಸತ ಸಂಗತ ಮಿಲ ರಹಿಯೇ ಗೌಡಿ ಪಾಪ ಉಂದೇ ಬಯಲ್ ಬಿಸಾಹೇ ಪವನ ಪೂಂಜೀ ಪರಗಾಸೇ ಕೃಷ್ಣಾ ಗುಣ ಪಡಿ ಕಡ ಪೀತರ ಇಂದ ಟಾಣ ಬಸಾಯೋ ಐಸಾ ನಾಯಕ ರಾಮ ಹುಮ

ಸಂತಾಮ ಈಗ ಊಹ ಉನ್ ಸಂತಾಮ ಬಿನ್ಹರ ನಾಮ ಅವರ ಸವಥೋರ ತೃಪ್ತ ಅಗಾವೆ ಹರ ದರ್ಶನ ಮನ ಮೂರ ಹರ ಹಾವು ಪವಿತ್ರ ಪಂಡಾರ ಗುರ್ಬಾಣಿ ಲಾಲ ಗಾತ ಸುಂತ.

ಮೇರೇ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ ತೇ ಜಾನ್ಯಾ ಹಾ ನಾನಕ ಮನ ಮಾನ್ಯಾ ಮೇರೇ ಮನ ಆಸಾವರೀ ಮಹಲ್ಲಾ ಪಂಜವಾ ಏಕ ಓಡ ಗೋಹ ಗುರ ಕಾ ಶಬ್ದ ಕಹೋಹ ಆಗ್ಯಾ ಸತ ಸಹೋಹ ಮನೆ ನಿಧಾನ ಲಹೋಹ ತುಖೇ ಸುಮಾಯಿಗೆ ಮೇರೇ ಮನ ಅರ್ಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನಾ ಕದೇ ದುಃಖ ಜೋ ಹರ ಹರ ಜಾ ಸುನೇಗ ಸಬ್ ಕೋ ತ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಜ ಗಾಯೇ ಹಾ ಪರಮ ಪದ ಪಾಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದಿನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಅರ್ಹಾವ್ ಸಂತ ಭಗತ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಶರಣ ಪರ ಹಾ ಜನ್ಮ ನಾ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾ